ಸಂಪ್ರದಾಯದಲ್ಲಿ ಕಾಂಗ್ರೆಸ್ ಸಂಸದರಿಗೆ ಕರೆದುಕೊಂಡು ಚಿಂತಾಗಿದೆ. ಆದರೆ

0: ಸರಿ ಪ್ರತಿಯ ಸರಿಯ ಸ್ವಾಸ್ಥ್ಯ ಸೇವಾ ಪ್ರತಿಬದ್ಧತಾ ನಾಗರಿಕ ಸ್ವಾಸ್ಥ್ಯ ಪ್ರತಿ ಹಮರು ಐಕ್ಯಬದ್ಧತಾ ಎಲ್ಲರೂ ಸ್ವಾಸ್ಥ್ಯ ಸೇವಾ ಅವಶ್ಯಕ ಪರಿಮಾ ಔಷಧ ಅಸ್ಪತಾಲ ಪಾಸ್ಕರಿ ಸಂಪರ್ಕ ಅನುರೋಧ
1: ನಿಗರಾನಿ
0: ಉಪಚಾರ ಸೇವಾ ಉಪಲಬ್ಧ
1: ಪ್ರತ್ಯೇಕ ದಿನ ಧಾರಣ 8 ಬಜೆ ಸಾಧಾರಣ 6 ಬಜೆ ಸಮ ವಿಶೇಷಜ್ಞ ಫಿಸಿಷಿಯನ್ ಡಾಕ್ಟರ್ ತಾರಾ ಏಪ್ ಛಾತಿ ಕಾಲೇಜು ನಸಾ ಉಪಚಾರ ಜಾಂಚ್ ಕರೆಯುತ್ತ
0: ಪ್ರತ್ಯೇಕ ದಿನ ನಸಾ ತಥಾ ನಿಮ್ಮ ಸರ್ಜರಿ ನಾನ್ ತಥಾ ಘಾತಿ ರೋಗ ವಿಶೇಷಜ್ಞ ಡಾಕ್ಟರ್ ತಾರಾ ಚೆಕ್ ಜಾಂಚ್ ಕರೆಯುತ್ತ
1: ಪ್ಯಾರಾಲೈಸಿಸ್ ಭಯ ಮುಖ ಬಾಗಿನ ನಸಾ ಚಾಪಿಯ ಹಾತ್ ಪುಟ್ಟಾದ ಜೊನೆ ಬಿರಾಮಿಗಳಿಗಾಗಿ ಫಿಸಿಯೋಥೆರಾಪಿ ತಥಾಪಿ ಕ್ಯಾನ್ಸರ್ ಥೆರಾಪಿಗೂ ವಿಧಿಬಾಟ ಉಪಚಾರ ಕರೆಯುತ್ತ
0: ನಸಾ ಚಾಪಿಯ ಬಿರಾಮಿಗಳಿಗೂ ಬಿನಾ ಆಪರೇಷನ್ ಫಿಸಿಯೋಥೆರಾಪಿ ತಥಾ ಎಕ್ಯುಪೇಷನ್ ಥೆರಾಪಿ ಸಫಲ ಉಪಚಾರ ಕರೆಯುತ್ತ
1: ಬಿರಾಮಿಗಳಿಗೂ ಸುವಿಧಾಕ್ಕೆ 24 ಘಂಟಾ ಆಂಬ್ಯುಲೆನ್ಸ್ ವ್ಯವಸ್ಥೆ ಕರೆಯುತ್ತ ಅಸಹಾಯ ನಾಗರಿಕ ಏಕ ಮಹಿಳಾ ಅನಾಥ ಬಾಲಿಕ ಅಪಾಂಗ ಶ್ರೇಷ್ಠ ನಾಗರಿಕರಿಗೆ ಔಷಧಿ ಬಾಹ್ಯ ಅನ್ಯ ಸಂಪೂರ್ಣ ಸೇವಾ 10% ಛಿಟ್ಕು ವ್ಯವಸ್ಥೆ ಕರೆಯುತ್ತ ಕೌಶಲ್ಯ ಅಸ್ಪತಾಲ
0: ಶೂನ್ಯ ಶೂನ್ಯ ಶೂನ್ಯ ಶೂನ್ಯ ಎಕ್ಸ್ ಐ ಮಾಯ